ಏವು ದೇತ ತಿನ್ಹಿ ಲೋಕ, ಏವು ದೇತ ತಿನ್ಹಿ ಲೋಕ ಘಾಲಿನ ಮೀ ತ್ಯಾಸ ಧಾಕ, ಪಾಹು ದೇಚ ವೃದ್ಧ ಪಿತಾ ಕಾಯ ಯೋಜಿತೋ, ರಾಮಾವಿಣ ರಾಜ್ಯಪದಿ ಕೋಣ ಬಯಸದೋ, ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ. ಶತಶತಕೇ ಪಾಳಧರ, ಶತಶತಕೇ ಪಾಳಧರ ಶ್ರೀರಾಮ ಚಾಪಧರ, ರಕ್ಷಣಾಸಿ ಪಾಠಿ ಮೀ ಸಿದ್ಧ ರಾಹತೋ, ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ, ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ. ಏ ಇಲ ತ್ಯಾ ಕರಿನ ಸಜಾ, ಏ ಇಲ ತ್ಯಾ ಕರಿನ ಸಜಾ ಬಂಧು ನಚ ದಾಸ ತುಝಾ, ಮಾತುಶ್ರೀ ಕೌಸಲ್ಯ ಶಪಥ ಸಾಂಗತೋ, ಘೇವುನಿಯ ಖಡ್ಗ ಕರಿ ಮೀಚ ಪಾಹತೋ, ರಾಮಾವಿಣ ರಾಜ್ಯಪದಿ ಕೋಣ ಬಯಸತೋ.